ಬುಧಃಪುಸ್ತಕಹಸ್ತಶ್ಚಕುಂಕುಮಸ್ಯಸಮದ್ಯುತಿಃ ಬುಧಜ್ಞಾನಮಯೋ ಸರ್ವಾನ್ ಕುಂಕುಮಾಂಕಚತುರ್ಭುಜಾನ್ ಖಡ್ಗಮಾಲಗದಾಪಾಣಿಃ ವರದಾಂಕಿತಮಸ್ತಕಃ.